ಬಸವಚ್ಚೆವು ಮೇಲೆ ಆಸವಚ್ಚೆವು ಮೇಲೆ ಅಂಬು ಗೊಂಡೆ ವಾಸೆ ಮುಲ್ಲೆ ಆಸವಚ್ಚೆವು ಮೇಲೆ ಅಂಬು ಗೊಂಡೆ ವಾಸೆ ಮುಲ್ಲೆ ನೇಸಂಗೊಳ್ಳೆವೇನು ಮಡಿ ನಿತ್ತಿಲ ಮೇ ಪುಂಗುಯಿಲೆ ನೇಸಂಗೊಳ್ಳೆವೇನು ಮಡಿ ನಿತ್ತಿಲ ಮೇ ಪುಂಗುಯಿಲೆ.